0: ಮತ್ತು ಆಂಬುಣ ಗೆದರವಿಲ್ಲ ಕಥಾ ಬಾಕಿರುವ ಇವಸಿ ಮೀ ಕದಾದ ಬೆಂದ ಹರಿ ಆದರೆ ಕೇವ ಇರುವ ಸೇಮಿ ಮಾತಾದರೆ ಉಣ ಇರುವ ಸೇಮಿ ಕಥಾ ಬಾಕಲ್ಲ ಮೀ ವಾಕಿರುವ
1: ಇಸ್ಕೊಳ್ಳವಾ ಬೈಸ್ಕಲೆ ಇರ ಸೇ ಅಪ್ಪಿಟ ಇಸ್ಕೋಲ ಅಡಗರಾಣಿಕೆ ಎಲ್ಲ ದುನ್ನ ಅಪ್ಪಿಟ ಗೊಡಕ್ ಆದರೆ ಅಪ್ಪಿಟ ಒಣಗರಣೆ ವಗೇನೆ ಎಲ್ಲ ದುನ್ನ ಇಸ್ಕೋಲ ಬಾಡು
0: ಗೆದರ ಗೆಡ ದಾಲ ಅಪ್ಪಿ ದಾನ್ನಿ ಅವಿದಿಲ್ಲ ಕೀವ ಉದ್ದಿ ತಮಾಯಿ ಅಪ್ಪಿ ದಾನ್ನಿ ಇರ್ ಬಸಿ ಅಪ್ಪಿ ಗಿಯ ಬಲ ಅಂದೆ ಇದು ಕೊಟ್ಟೆ ಯಾನು ಕೊಟ್ಟೆ ಮೇರಿ ಇಲ್ಲಿ ನೆತಿವಿಲ್ಲ ಇರ್ ಬಸಿ ಕೇಗ ಹಾಗನ ಗೆದರ ಅವ ಇರ್ಬೋದು ಕೇಗ ಹಾನಿ ಗೆದರೆ ಇನ್ನು ಕೊಟ್ಟೆ ಇರ್ಬಸಿ ಪೊಮ್ಮಿ ಅರಂಗಿ ಐಸ್ ಪಿತ್ತಾಳೆ